0: ಮುಳದುವ ಚೆಟಿನರ್ ಸಿಮೆಂಟ್ ದ ಪರ್ಫೆಕ್ಟ್ ಕಾಂಕ್ರೀಟ್ ಚಾಯ್ಸ್.
1: ଏଥର ଗୀତଟିକୁ ଗାଇଛନ୍ତି ଚିତ୍ତରଞ୍ଜନ ଜେନା, ଗୀତ ରଚନା ଶ୍ରୀଭୋଜ ଦାସ.